ಕಸ ಕನ್ನಡ ತುಂಬಿ ಹೋ ಜಗತ್ತಕ್ಕೆ ಕನ್ನರೆ ಲಾಗಿ ಲಗನ ತೋರೆ ಬಿಯಸೆ ಲಾಗಿ ಲಗನ